ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಂಪ್ರಭಾ ನಿರ್ವಿಧಿನಂ ಕುರು ಮೇ ದೇವ ಸರ್ವಕಾರ್ಯಶು ಸರ್ವದಾ.